ti ye fra wo onwanwa ensen chene ni onwanwa juma oye wo ye nana no bless no ara do da so ye hey bro standard bro kama ya mama sha standard kama ya mama oh Jehovah.